ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು.

ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿಗುರು ವಾಹಿ

ಸ್ವಸೇವಕ ದಯಾಪ್ರಭದಾರೇ ನಾನು ಸ್ವಸೇವಕ ಸಮಾರ ಅಪನೇ ಜನ ಕಾ ಪ್ರದಾ ಟಾಕೆ ಅಪನೇ ಸೇವಕಿ ಸರ್ವರ ರಾಖೆ ಅಪನೇ ದಾಸ ಕೋ ದೇ ವಡಾಯಿ ಅಪನೇ ಸೇವಕ ಕೋ ನಾಮ ಜಪಾಯಿ ಅಪನೇ ಸೇವಕಿ ಆಪದ ರಾಖೆ ತಾಕಿ ಗದ್ವಿಂದ ಕೋಯ ನಾ ರಾಖೆ ಪ್ರಭುಗೇ ಸೇವಕ ಕಾವ ಕೋ ನಾ ಪಹುಚಾ ಪ್ರಭುಗೇ ಸೇವಕ ಊಚೇ ಉಚ್ಚೇ ಜೋ ಪ್ರಭುನಿ ಸೇವಾ ಲಾಯ ನಾನಕ ಸೋ ಸೇವಕ ದಯ ದಿಸ ಪ್ರಗಟಾಯ ನಿಕಿ ಕೀರಿ ಮೈಕಲ ರಾಖೆ ಭಸ್ಮ ಕರಾಯ ರಸಗರ ಕೋಟ ಲಾಖೆ ಜಿಸ್ಕಾ ಸಾಸನಾ ಗಾಡ ತಯಾ ಬಾಕು ರಾಖ ದೇ ಕರ ಹಾಥ ಮಾನಸ ಯತ್ನ ಕರ್ತ ಭಾನ್ ತಿಸ್ಕೇ ಕರ್ತ ಬಿರ್ಥೇ ಜಾತ ಮಾರೇ ನ ರಾಖೇ ಅಪರ್ಣಾ ಕೋಯ ಸರ್ವ ಜೀಯಾ ಕಾ ರಾಖಾ ಸೋಯ ಕಾಯೇ ಸೋಚ ಕರೇ ರೇ ಪ್ರಾಣೀ ಜಪ ನಾನಕ ಪ್ರಭ ರಾಖ ಬಿಡಾಣಿ ಬಾರಂಗಾರ ಬಾರ ಪ್ರಭ ಜಪಿಯೇ ಪಿಯ ಮೃತೇ ಮಂತ್ರ ಪಿಯ ನಾಮ ರತನ ಜನ ಗುರುಮುಖ ಪಾಯ ತಿಸ್ಕೇ ಶಬ್ರ ನಾಹಿ ದೃಷ್ಟಾಯ ನಾಮ ತನ್ ನಾಮ ರೂಪ ರಂಗ ನಾಮ ಸುಖರ ನಾಮ ಕಾ ಸಂಗ ನಾಮ ರಾಜೋ ಚಂದ್ರ ಪ್ರಧಾನೇ ಮಂತ್ರ ನಾಮೇ ನಾಮ ಸಮಾನೇ ಊಟದ ಬ್ಯಾಟ ಸೂಬತ ನಾಮ ಕಹು ನಾನಕ ಜನ ಕೇ ಸದಕಾಮ ಬೋಲೋ ಜಹ ಜೇ ಬಾದನ ರಾತ ಪ್ರಪನೇ ಜನ ಕಿನ್ನಿ ತಾತ ಕರೇ ಭಗತ ಆತ್ಮ ಕೈ ಚಾಯ ಪ್ರಪನೇ ಸಿಂ ರಹೇ ಸಮಾಯ ಜೋ ಹೋವಾ ಹೋ ಸೋ ಜಾನೇ ಪ್ರಪನೇ ಕಾ ಪಿಶಾನೇ ತುಜಕಿ ಮಹಿಮಾ ಕೌನ ಬಖಾನಾ ತುಸ್ಕಾ ಗುಣ ಕಾ ಏಕ ನಾ ಜಾನೋ ಆಠ ಪೈರ ಪ್ರಭ ಸೇ ಹಸೂರೇ ಕೌ ನಾನಕ ಸೇ ಜನ ಪೂರೇ ಮನ ಮೇರೇ ತಿನ್ ಕೀ ಓಟಲೇ ಮಂತನ ಬನಾ ತಿನ್ ಜನ ದೇಹೇ ಜಂಜನ ಅಮನಾ ಪ್ರಭು ಪಿಶಾತಾ ಸೋ ಜನ ಸರ್ವಥೋ ಕಾ ದಾತಾ ತಸ್ಕಿ ಸರ್ವ ಸರ್ವ ಸುಖ ಪಾಪ ತಸ್ಕೇ ತರ್ಸ ಪಾಪ ಮಿಟಾವೇ.

ಮೂರ್ತ ಪಾಂಚ ಪರಮಾಣ ಪೊರ್ಕು ಗೊರೆ ಅರ್ಜುನ ಪಿಕ್ಕೋ ನಾಯಣ ಸತ್ ರೂಪ ಸತ್ ನಾಮ ಸತ್ ಸಂತೋಖ ತರಿಯೋ ಆದ ಪುರುಖ ಪರತಖ ಲಿಖ್ಯೋ ಅಕ್ಷರ ಮಸ್ತಕ ತೋರ ಪ್ರಗಟ ಜ್ಯೋತ ಜಗಮಗ ತೇಜ ಪೂ ಮಂಡಲ ಛಾಯೋ ಪಾರ್ಸ ಪರ್ಸ ಪರ್ಸ ಪರ್ಸ ಹರ ಗುರು ಗುರು ಕಹಾಯ ಪ್ರಗಟ ಜ್ಯೋತ ಜಗಮಗ ತೇಜ ಪೂ ಮಂಡಲ ಛಾಯೋ ಪಾರ್ಸ ಪರ್ಸ ಪರ್ಸ ಪರ್ಸ ಗುರ್ ಗುರು ಕಹಾಯೋ ಪನ ಮಥುರಾ ಮೂರ್ತ ಸದಾ ಥಿರ ಲಾಯ ಚಿತ್ ಸನ್ಮುಖ ರಹೋ ಕಾಲಯುಗ ಜಹಾಜ ಅರ್ಜುನ ಗುರು ಸಗಲ ಶ್ರೇಷ್ಠ ಲಗ ಬೇತರ ಹೋ ತಹ ಜಾನ ಜಾಚೋ ಜಗತರ ಪರ ಜಾನಿಯತ ಭಾಸರ ರೈನ ಭಾಸ ಜಾಕೋ ಹಿತ ನಾಮ ಸ್ಯೋ ಪರಮ ಅತೀತ ಪರಮೇಶ್ವರ ಕಾ ರಂಗ ರಂಗೇ ಆ